0: ನೀ ಆಂಧಿ ದುರಂಗ್ಲೋ ತೆಗೆ ತಿಶಿಂಗೆ ಹೋ ಅಕಡ ಕಾಚಕ್ರಮ ನಿಂತಾರಿಗೆ ಚಬಾವತನ ಸೆನಿಡಿ ತಿನಲಿಂಗ್ ಮರ್ ಸೆನೋ ಸೆನೋ ತೆ ಹೋ ಅಕಡ ಅಯುಂಕೆನ್ ಸಬಿನ್ ಹಗಾಮಿಸಿ ಅಂಡೋ ಬಂದೂಕು ತುಂಡು ಪೇರೆ ಅಂಡೋ ಮಿಸೆ ಸಬಿನ್ ಕೋ ಸಿಬಿಲ್ ಜೋಹಾರ್.
1: अभी आप सुन रहे थे कार्यक्रम हो अखड़ा. ये आकाशवाणी का चाईबासा केंद्र है एफएम के 101.7 मेगाहर्ट्ज़ पर. और अब प्रस्तुत है बच्चों का कार्यक्रम नन्ही दुनिया.